0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾ ಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳೋಣ ರಂಗೇಶ ವಿಠಲರ ರಚನೆ, ಹಾಡಿದ್ದಾರೆ ಚಂದನಬಾಲ. ಆರ್ಥರ್ ಯಾದಹಾಂಗೆ ಇರಬೇಕು ಮಧ್ಯದೊಳಗೆ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಚಂದನಬಾಲ, ಅ ಕಂಪೋಸಿಷನ್ ಆಫ್ ರಂಗೇಶ ವಿಠಲ. ಆರ್ಥರ್ ಯಾದಹಾಂಗೆ ಇರಬೇಕು ಮಧ್ಯದೊಳಗೆ.

ಕರೆದಳು ತನ್ನ ಮಗನ ಯಶೋದೆ. ಹಾಡಿದಾರೆ ಸಂಗೀತ ಕಟ್ಟಿ, ರಚನೆ ಹೆಳವನಕಟ್ಟೆಗಿರಿಯಮ್ಮ. ಕರೆದಳು ತನ್ನ ಮಗನ ಯಶೋದೆ, ರಿಟರ್ನ್ ಬೈ ಹೆಳವನಕಟ್ಟೆಗಿರಿಯಮ್ಮ, ಸಂಗ್ ಬೈ ಸಂಗೀತ ಕಟ್ಟಿ.

ಮುದ್ದುಮೋಹನ ಅವರ ದನಿನಿ ಕೇಳಿ ಅರಿತುಕೊಳ್ಳಿರೋ ಬ್ಯಾಗ ಹರಿಯ ನಾಮಾಮೃತವ ರಚನೆ ಮಹಿಪತಿದಾಸರು. ಮುದ್ದುಮೋಹನ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಮಹಿಪತಿದಾಸ. ಅರಿತುಕೊಳ್ಳಿರೋ ಬ್ಯಾಗ ಹರಿಯ ನಾಮಾಮೃತವ.

ಎಸ್ ಶಂಕರ್ ಅವರು ಹಾಡಿರುವ ಕನಕದಾಸರ ರಚನೆ ಕೇಳಿರಾಯಿ ಶಿವಶರಣರು ಹೇಳಲಂಜಿಕೆ ಆವುದು. ಕೇಳಿರಾಯಿ ಶಿವಶರಣರು ಹೇಳಲಂಜಿಕೆ ಆವುದು. ರಿಟನ್ ಬೈ ಕನಕದಾಸ, ಸಾಂಗ್ ಬೈ ಎಸ್ ಶಂಕರ್.

ಮನವ ನಿಲ್ಲಿಸುವುದು ಬಹುಕಷ್ಟ. ರಚನೆ ಪುರಂದರದಾಸರು, ಹಾಡಿದ್ದಾರೆ ವಿದುಷಿ ಆರ್ ಚಂದ್ರಿಕಾ. ನಾವು ವಿದುಷಿ ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ. ಮನವ ನಿಲ್ಲಿಸುವುದು ಬಹುಕಷ್ಟ.

ಬಾರಿ ಸಖಿ ಹೋಗುವ ರಾಸ ಕ್ರೀಡೆ ಆಡುವ ರಚನೆ ಪ್ರಸನ್ನ ತೀರ್ಥರು ಹಾಡಿದ್ದಾರೆ ವಿದುಷಿ ಬಿಆರ್ ಗೀತಾ ವಿದುಷಿ ಬಿಆರ್ ಗೀತಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪ್ರಸನ್ನ ತೀರ್ಥ ಬಾರಿ ಸಖಿ ಹೋಗುವ ರಾಸ ಕ್ರೀಡೆ ಆಡುವ

ಅಂಬಯ್ಯನೂಲಿ ಅವರ ದನಿಯಲ್ಲಿ ಕೇಳಿ ಬಂದು ನಿಲ್ಲೋ ಕಣ್ಣ ಮುಂದೆ. ರಚನೆ ವಿಜಯದಾಸರು. ಬಂದು ನಿಲ್ಲೋ ಕಣ್ಣ ಮುಂದೆ, ಸಂಗ್ ಬೈ ಅಂಬಯ್ಯನೂಲಿ, ರಿಟರ್ನ್ ಬೈ ವಿಜಯದಾಸ.

ಇನ್ನೀಗ ಕೇಳಿ ವೃಂದಗಾನದಲ್ಲಿ ಒಂದು ದೇಶಭಕ್ತಿ ಗೀತೆ. ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ನಾವು ಮನುಜರು. ರಚನೆ ಎಂ ಗೋಪಾಲಕೃಷ್ಣ ಅಡಿಗರು. ನೌ ಲೆಟ್ ಅಸ್ ಲಿಸನ್ ಟು ಪೇಟ್ರಿಯಾಟಿಕ್ ಸಾಂಗ್ ಸಂಗ್ ಬೈ ಕೋರಸ್. ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ನಾವು ಮನುಜರು. ರಿಟರ್ನ್ ಬೈ ಎಂ ಗೋಪಾಲಕೃಷ್ಣ ಅಡಿಗರ್.

ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎನಿ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಪದ್ಮಾ ಗುರುದತ್ ಭಾಗವಹಿಸುವ ವಿದ್ಯಾರ್ಥಿನಿ
1: ಭವಾನಿ ನಮಸ್ತೆ ಮೇಡಮ್
2: ನಮಸ್ಕಾರ ಅಮ್ಮ ಇವತ್ತು ಶಹನರಾಗದ ಸ್ವಾತಿ ತಿರುನಾಳ್ ಮಹಾರಾಜರ ಮಿಶ್ರ ಛಾಪು ತಾಳದ ಒಂದು ಕೃತಿಯನ್ನು ಅಭ್ಯಾಸ ಮಾಡ್ತಿದ್ದೀರಾ ನಿಮಗೆ ಶಹನರಾಗದ ಪರಿಚಯ ಉಂಟಾ
1: ಹಾಂ ಇದೆ ಮೇಡಮ್
2: ಏನೇನು ಕೇಳಿದ್ದೀರಾ ಅಥವಾ ಏನೇನು ಕಲ್ತಿದ್ದೀರಾ ನೀವು
1: ಕಂಡು ಕಂಡು ನೀ ಎನ್ನ ಇದೆ
2: ದೇವರನಾಮ ನಿಮ್ಗೆ ಹಾಗಾದ್ರೆ ಶಹನ

0: ಕೇಳಿದ್ರೆ ಅದು ಬಿಟ್ಟು ಏನಾದ್ರು ವರ್ಣ ಕೃತಿಗಳ ಪಾಠ ಆಗಿದೆಯಾ?
1: ವರ್ಣ ಆಗಿತ್ತು ಮೇಡಮ್,
0: ಕರುಣಿಂಪ.
1: ಕರುಣಿಂಪ ಹೌದು,
0: ತುಂಬಾ ಒಳ್ಳೆ ವರ್ಣ. ಅದನ್ನ ನೀವು ಕಾಲದಲ್ಲಿ ಎರಡನೇ ಕಾಲದಲ್ಲೆಲ್ಲ ಅಭ್ಯಾಸ ಮಾಡಿದ್ದೀರಾ? ಮೂರ್ ಕಾಲದಲ್ಲಿ ಮಾಡಿದ್ದೀರಾ? ಅವಾಗ ನಿಮ್ಗೆ ಕೀರ್ತನೆಗಳು ಕಲ್ತ್ಕೊಳ್ಳಕ್ಕೆ ಏನು ಅಂದ್ರೆ ಹಿಂದಿನ ಮೆಟ್ಟಿಲು ವರ್ಣಗಳು. ವರ್ಣಗಳನ್ನ ನೀವು ಎಷ್ಟು ಅಭ್ಯಾಸ ಮಾಡಿರ್ತೀರಾ, ಒಂದು ಎರಡು ಮೂರು ಕಾಲ, ಆಮೇಲೆ ತ್ರಿಶ್ರ, ಹೀಗೆಲ್ಲ ಮಾಡಿದಾಗ ಕೃತಿಗಳಲ್ಲಿ ಬರುವ ಗಮಕಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಸಹಕಾರಿಯಾಗತ್ತೆ. ಹಾಗೆ ಮನೋಧರ್ಮದಲ್ಲಿ ನಾವು ವೇಗವಾಗಿ ಹಾಡುವ ಸಂಚಾರಗಳಿಗೆ ತುಂಬ ಅನುಕೂಲ ಕೊಡುತ್ತೆ. ಇದರ ಆರೋಹಣ ಅವರೋಹಣನ ಒಂದ್ಸಲ ಹಾಡ್ತೀರ, ಹೇಳ್ಕೊಡ್ತೀನಿ. ಇದು ಹರಿಕಾಂಬೋಜಿಯಲ್ಲಿ ಜನ್ಯ. ಶಾಸ್ತ್ರಜ್ಞರ ಪ್ರಕಾರ ರಾಗಗಳಿಗೆ ಬಗ್ಗೆ ನಮ್ಮ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗ ಬೇಕಾದಷ್ಟು ಗ್ರಂಥಗಳಿದೆ, ನಿಮಗೆ ಗೊತ್ತಲ್ವಾ? ರಾಗಕೋಶದಲ್ಲಿ ಏನೇನು ಪಂಥಗಳಿದೆ ಅಂತ ವಾಗ್ಯ ಅವರ ರಚನಾಕಾರರು ಅದನ್ನು ವಿಪರೀತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕೃತಿಯ ಬಗ್ಗೆ ನಮ್ಮ ಗಮನನ ಹೆಚ್ಚು ಹರಿಸ್ಬೇಕಾಗಿರೋದ್ರಿಂದ ಸಂಕ್ಷಿಪ್ತವಾಗಿ ರಾಗದ ಬಗ್ಗೆ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಈ ಕರಹರಪ್ರಿಯ ಜನ್ಯ ಅನ್ನೋದು ವೆಂಕಟಮಕ್ಕಿ ಅವರ ಒಂದು ಪಂಥ ಅಂತ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಆಧುನಿಕ ರೀತಿಯಾಗಿ ಅದು ಉಪಾಂಗ ರಾಗವಾಗಿ ಹರಿಕಾಂಬೋಜಿಯಲ್ ಜನ್ಯ ಅನ್ನೋದು ಗಮನಿಸಬೇಕಾದ ಅಂಶ. ಆ ಪ್ರಕಾರ ತಗೊಂಡಾಗ ಸರ್ವ ಗಮಕವರಿಕ ರಾಗ ಅಂದರೆ ಎಲ್ಲ ಸ್ವರಗಳಲ್ಲೂ ಗಮಕಗಳನ್ನು ನಾವು ಬಳಸಬಹುದು. ನೇರವಾಗಿ ಹಾಡಿದಾಗ ಬರೋ ಒಂದು ಸೌಂದರ್ಯ ಬೇರೆ, ಗಮಕ ಇರುವ ಸೌಂದರ್ಯ ಬೇರೆ, ಎರಡೂ ತುಂಬ ಶ್ರಾವ್ಯವಾದದ್ದು, ರಂಜನೀಯವಾದದ್ದು. ಆಮೇಲೆ ತುಂಬ ಮುಖ್ಯವಾಗಿ ತಿಳ್ಕೋಬೇಕಾದ್ದೇನು ಅಂದರೆ ಇದು ಉಪಾಂಗ ರಾಗ. ಈಗ ಆರೋಹಣ ಆರೋಹಣ ಹೇಳ್ತೀರ, ಬರುವ ಸ್ವರಗಳು ಸ್ಥಾನಗಳು ಒಂದ್ಸಲ ಹೇಳಬೇಕು ಅಂದರೆ ಷಡ್ಜ, ಚತುಶ್ರುತಿ ರಿಷಭ, ಅಂತರಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಆಮೇಲೆ ಚತುಶ್ರುತಿ ದೈವತ, ಕೈಶಿಕಿ, ನಿಷಾದ. ಪುನಃ ನಾ ಹೇಳೋ ಹಾಗೆ ಆರೋಹಣದಲ್ಲಿ ಏನು ವ್ಯತ್ಯಾಸ ಇಲ್ಲ, ಹಾಡ್ಕೊಂಬಿಡಿ. ಅವರೋಹಣಕ್ಕೆ ಬಂದಾಗ ಆ ಭಾಗನ ಹೇಳ್ತೀನಿ.

ಆಯ್ತಲ್ವ. ಅವರು ಹಣಕ್ಕೆ ಬಂದಾಗ ಎರಡು ರೀತಿಯಾಗಿ ಬಳಸುವ ಕ್ರಮ ಉಂಟು. ಇದನ್ನೇ ಬೆಳೆಸ್ಬೇಕಾ ಇದನ್ನೇ ಬೆಳೆಸ್ಬೇಕಾದ್ರೆ ಆಯಾ ರಚನೆಗಳಲ್ಲಿ ಏನೇನಿದೆಯೋ ಅದನ್ನು ನಾವು ಗಮನಿಸ್ಕೋಬಹುದು. ಬಟ್ ಇದು ಆದರೆ ಇದು ಪದ್ಧತಿಯಲ್ಲಿ ಉಂಟು. ಒಂದು

0: ಈ ರೀತಿಯಾಗಿ ಇದರ ಆರೋಹಣ ಅವರೋಹಣವನ್ನು ನಿರ್ವಹಣೆ ಮಾಡುವುದು ಸಂಪ್ರದಾಯದಲ್ಲಿ ಉಳ್ಕೊಂಡಿದೆ. ಇಷ್ಟು ರಾಗದ ಬಗ್ಗೆ ತಿಳ್ಕೊಂಡ ಮೇಲೆ ನಾವು ನೇರವಾಗಿ ಕೃತಿಯ ಪರಿಚಯ ಮಾಡಿಕೊಳ್ಳೋಣ. ಜಯ ಜಯ ರಘುರಾಮ,
1: ಜಯ ಜಯ ರಘುರಾಮ,
0: ನಿಹತ
1: ನಿಹತ,
0: ನಿಶಾಚರ ಸತ್ಯಕಾಮ,
1: ನಿಶಾಚರ ಸತ್ಯಕಾಮ.
0: ಇದಿಷ್ಟು ಪಲ್ಲವಿಯ ಶುದ್ಧ ಸಾಹಿತ್ಯ. ಒಂದ್ಸಲ ನೀವೇ ಓದ್ತೀರಾ?
1: ಹಾಂ. ಜಯ ಜಯ ರಘುರಾಮ, ನಿಶಾಚರ
0: ನಿಹತ
1: ನಿಹತ ನಿಹತ
0: ನಿಶಾಚರ
1: ಸತ್ಯಕಾಮ.
0: ಹಾಗಂದ್ರೆ ಏನು ಅರ್ಥ ಅಂತ

0: ಇಟ್ಕೋಬೇಕು. ಜಯ ಜಯ ರಘುರಾಮ. ರಘುರಾಮ ಅಂದ್ರೆ ರಾಮ ಹುಟ್ಟಿದ ವಂಶವನ್ನ ಹೇಳ್ತೀವಿ ರಘುರಾಮ ಅಂತ. ಅವನಿಗೆ ಜಯಕಾರವನ್ನ ಹಾಕ್ತಾ ಇರೋದು, ಅವನಿಗೆ ಜಯಕಾರ ಹಾಕೋದ್ರಿಂದ ನಮಗೆ ಜಯ, ನಮಗೆ ಒಳ್ಳೇದು, ಶುಭ ಅಂತ. ನಿಹತ ನಿಶಾಚರ ಸತ್ಯಕಾಮ. ನಿಹತ ಅಂದ್ರೆ ನಾಶ ಮಾಡೋದು. ಯಾರನ್ನ? ನಿಶಾಚರರನ್ನ. ನಿಶ ಅಂದ್ರೆ ರಾತ್ರಿ, ರಾತ್ರಿಯಲ್ಲಿ ಸಂಚರಿಸುವವರು ರಾಕ್ಷಸರು. ನಿಶಾಚರನ್ನ ಸಂಹರಿಸಿದವನು ಸತ್ಯವನ್ನು, ಸತ್ಯ ಧರ್ಮ ಸ್ಥಾಪನೆಯೇ ಕಾಮನೆಯಾಗಿದ್ದರಿಂದ ರಾಕ್ಷಸರನ್ನ ಸಂಹಾರ ಮಾಡಿದ ಶ್ರೀರಾಮ ರಘುರಾಮ ನಿನಗೆ ಜಯ ಜಯ ಅಂತ ಹೇಳಿರೋದು ಇದರ ಭಾವಾರ್ಥ ಪಲ್ಲವಿಯದ್ದು. ಇದು ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಆ ಸಾಹಿತ್ಯನ ಇನ್ನೊಂದ್ಸಲ ಸಂಶಯವಿಲ್ದಿರ ಹೇಳ್ಬಿಡಿ ಶುದ್ಧ ಸಾಹಿತ್ಯ.
1: ಜಯ ಜಯ ರಘುರಾಮ. ಜಯ ರಘುರಾಮ ನಿಶಾಚರ ಸತ್ಯಕಾಮ.
0: ಇವಾಗ ಸಂಗತಿಗಳಿಗೆ ಹೋಗೋಣ. ಇದು ಸಾಮಾನ್ಯವಾಗಿ ಮಿಶ್ರ ಛಾಪು ಅಂದಾಗ ನಿಮಗೆ ತಾಳದ ಪರಿಚಯ ಇರುತ್ತೆ. ಎಷ್ಟು ಅಕ್ಷರ ಬರುತ್ತೆ?
1: ಏಳು.
0: ಎಷ್ಟು ಅಕ್ಷರ ಬರುತ್ತೆ? ಏಳು. ಸೂಳಾದಿ ಸಪ್ತತಾಳಾಲಂಕಾರದ ಪ್ರಕಾರ ಏಳು ಅಕ್ಷರ ಇರುತ್ತೆ. ಕೃತಿಗಳಿಗೆ ಬಂದಾಗ ಅದು 14 ಆಗ್ಬೋದು, 28 ಆಗ್ಬೋದು. ಅರ್ಥ ಆಯ್ತಾ? ಆ 14 ಅಕ್ಷರ ಅಥವಾ 28 ಅಕ್ಷರನ ತಕಿಟ ತಕದಿಮಿ ಅಂತ ಬಿಡಿಸಿ ಹೇಳೋದು ಉಂಟು. ಮೊತ್ತವಾಗಿ ಒಟ್ಟಾರಿಯಾಗಿ ಹೇಳುವ ಪಂಥ ಅಂದರೆ ನಾನು ಬರವಣಿಗೆ ಹೇಳ್ತಾ ಇದ್ದೀನಿ, ಸಂಗೀತ ಲಿಪಿಗೆ ಹೇಳಿದಾಗೆ. ಯಾಕೆಂದರೆ ನೀವಾಗ ಒಂದು ಬರೆದಿರೋದನ್ನು ನೀವು ಓದಿ ಅಂದಾಗ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಈ ಅಂಶಗಳನ್ನು ನಾವು ಗಮನಿಸ್ಕೊಂಡ್ರೆ ಗೊತ್ತಾಗೋದು. 14 ಅಕ್ಷರ ಥರ ಸರಿಗ ಸರಿಗಮ ಅಂತ ನಮಗೆ ಕೃತಿಗಳಲ್ಲಿ ಬರಲ್ಲ. ಅದು ಅನುಸ್ವರಗಳು, ಗಮಕಗಳು, ಎರಡನೇ ಕಾಲ, ಮೂರನೇ ಕಾಲಗಳದೆಲ್ಲ ಬಂದಾಗ ನಾವು ಅದನ್ನು ಕಟ್ ಮಾಡಿ ತಗೋಬೇಕಾಗತ್ತೆ, ಛೇದಿಸಿ ತಗೋತೀವಿ. ಹಾಗಾಗಿ 6-8 ಆಗಿರುತ್ತೆ 14. ಇಲ್ಲಿ ನಿಮಗೆ ತಿಳಿದೇ ಇದೆ, ಯಾಕೆಂದರೆ ನೀವು ಈ ಮಟ್ಟದ ಅಭ್ಯಾಸ ಮಾಡಿರೋದ್ರಿಂದ ಕಾಲ, ಎರಡನೇ ಕಾಲ, ಮೂರನೇ ಕಾಲ ಎಲ್ಲ ಗೊತ್ತಿರುತ್ತೆ. ಒಂದು ಗೆರೆ ಹಾಕಿದ್ರೆ ಕಾಲ, ಎರಡು ಗೆರೆ ಬಂದರೆ ಮೂರನೇ ಕಾಲ. ಅದರಿಂದ ಏನಾಗುತ್ತೆ, 4 ಅಕ್ಷರ ಎರಡಾಗತ್ತೆ, ಎರಡು ಇರೋದು ಒಂದಾಗತ್ತೆ. ಹಾಕಿ ತಗೊಂಡಾಗ ಇದು ತಕ್ಕಿಟ್ಟ ತಕ್ಕ ಧೀಮಿ, ತಕ್ಕಿಟ್ಟ
1: ತಕ್ಕ ಧೀಮಿ,
0: ಈ ಒಂದು ಗತಿಯಲ್ಲಿ ರಚನೆ ಹೋಗುತ್ತೆ. ಸಾಮಾನ್ಯವಾಗಿ ಹೀಗಿದ್ದರೆ ಮಾತ್ರ ಇದನ್ನು ವಿಳಂಬ ಅಂತೇವೆ. ತಕ್ಕಿಟ್ಟ ತಕ್ಕ ಧಿಮ್ಮಿ, ತಕ್ಕಿಟ್ಟ ತಕ್ಕ ಧಿಮ್ಮಿ ಇದ್ದಾಗ ಅದನ್ನು ನಾವು ಧೃತಕಾಲ ಅಂತ ಹೇಳ್ತೀವಿ. ವಿಳಂಬ ಕಾಲದ ಕೀರ್ತನೆಗೆ ಕೊಡಲ್ಲ ಅಂಥ ರಚನೆಗಳನ್ನು. ವಿಳಂಬ ಕಾಲದಕ್ಕೆ ಬದಲಾಗಿ ಮಿಶ್ರ ಛಾಪು ತಾಳ ಇಟ್ಕೊಳ್ಳಿ ಅಂತ ಹೇಳೋ ಉದ್ದೇಶ ಏನು ಅಂದರೆ ಇದರ ಗತಿ ಅಷ್ಟು ವೇಗ ಇಲ್ಲ, ವಿಳಂಬವಾಗೇ ಇರುತ್ತೆ, ಅತಿ ವಿಳಂಬವಲ್ಲ ಅಷ್ಟೇ. ತಕ್ಕಿಟ್ಟ ತಕ್ಕ ಧಿಮ್ಮಿ, ಇಲ್ಲಿ ತಕ್ಕಿಟ ಅನ್ನೋದು ಮಾತ್ರ 1:1 ಬರುತ್ತೆ. ತಕ್ಕ ಧಿಮ್ಮಿಲಿ 1:2 ಆಗುತ್ತೆ ಅಕ್ಷರಕಲ. ತಕ್ಕಿಟ್ಟ ತಕ್ಕ ಧಿಮ್ಮಿ ಆಗುತ್ತೆ. ತಕ್ಕಿಟ್ಟ ತಕ್ಕ ಧಿಮ್ಮಿ ಅಂತ ತ್ರಿಶತ್ರಿಪುಟ ತರ ನಾವು ಹಾಕಲ್ಲ. ಅದರಿಂದ ಮೊದಲು ಆ ಸ್ವರದ ಓಟವನ್ನ ಗಮನಿಸ್ಕೊಳ್ಳಿ, ಆಮೇಲೆ ತಾಳ ಹಾಕೊಳ್ಳಿ. ಗಮರಿ ಗರಿಸ
1: ಗಮಾರಿ ಗರಿಸ,
0: ಅಲ್ಲಿ ಗಮಾರಿ ಎನ್ನುವಾಗ 4 ಅಕ್ಷರ ಇದ್ರು ಒಂದು ಗೆರೆ ಹಾಕಿರೋದ್ರಿಂದ ಎರಡನೇ ಕಾಲ ಆಗಿರುತ್ತೆ. ಪಮಮ ಅಂದವಾಗ 2 ಗೆರೆ ಬಂದಿರೋದ್ರಿಂದ ಅದು 3ನೇ ಕಾಲ ಆಗಿರುತ್ತೆ. ಪ ಪಮ ಪ ಅನ್ನೋದು ಮತ್ತೆ ಈ ಪಮಮ ಒಂದು ಸೇರ್ಕೊಂಡು 3 ಅಕ್ಷರಕ್ಕೆ ಅದನ್ನ ನಾವು ಅಳವಡಿಸ್ಕೋಬೇಕಾದ ಪ ಪಮ
1: ಪ ಪಮ.
0: ಆ ಪ ಕೂಡ ನಾವು ಮೊದಲನೇ ಕಾಲದಲ್ಲಿ ಹೇಳಲ್ಲ. ಪ ಪಮ
1: ಪ ಮಮ,
0: ಇದನ್ನ ಸರಳವಾಗಿ ಹಾಡಿದ್ರೆ ಪ ಮ ಆಗತ್ತಷ್ಟೇ. ಅದರಲ್ಲಿರೋದು ಪ ಮ ಗಮರಿ ಗರಿಸ ಅಂದಾಗ ಸುಲಭ. ಆದರೆ ಶ್ರವ್ಯದ ದೃಷ್ಟಿಯಿಂದ ದೊಡ್ಡ ಹಿರಿಯ ವಿದ್ವಾಂಸರು ಹಾಡುವಾಗ ಅವರಲ್ಲಿರುವ ಶಕ್ತಿ, ಅವರಿಗೆ ಅರಿವಿಲ್ಲದಂತೆ ಆ ರಾಗದ ಪೋಷಣೆಯಲ್ಲಿ ಈ ಸೂಕ್ಷ್ಮವಾದ ಗಮಕಗಳನ್ನು ತರುತ್ತೆ. ಅದನ್ನು ನಾವು ನಮ್ಮ ಶಕ್ತಿ ಇದ್ದಷ್ಟು ಗ್ರಹಿಸ್ಕೋಬೋದು. ಪ ಪ ಮ ಗಮರಿ ಗರಿಸ

0: ಜಯ ಅದಷ್ಟು ಒಂದಾವರ್ತ. ಈಗ ನೀವು ಬರ್ಕೊಂಡ್ಬಿಟ್ಟಿದ್ದೀರ, ಸ್ವಲ್ಪ ಅನುಕೂಲ ಆಗುತ್ತೆ. ಒಂದ್ಸಲ ಬರ್ಕೊಂಡ್ಬಿಡಿ, ಪಾಮ ಪಾಮ ಅಂತ ಬರ್ಕೊಂಡ್ರದಾಗ ಪ ಪಮ ಅನ್ನೋದಕ್ಕೆ ಸುಲಭ ಆಗತ್ತೆ. ಬರ್ಕೊಂಡ್ರ ಪ ಪಮ
1: ಪ ಪಮ
0: ಪ ಗ ಪಮ ಅನ್ಬೇಕು.
1: ಪ ಪಮ
0: ನೀವೀಗ ಪ ಅಂದಾಗ ಎಷ್ಟು ಅಕ್ಷರ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ಪ ಪಮ
1: ಪ ಪಮ
0: ಹಾಗೆ ಗಮರಿ ಗರಿ ಸ
1: ಗಮರಿ ಗರಿ ಸ
0: ಜಯ
1: ಜಯ
0: ನಿರಿ ಸ ನಿ ಸ ರಘು
1: ರಘು
0: ನಿ ಸರಿ
1: ಧ ನಿ ಸರಿ
0: ರ
1: ರ
0: ಮಾ. ಇದು ಮೊದಲನೇ ಸಂಕ್ತೆ. ಜಯ ಜಯ ರಘು ರ ಅಂತ ನಿಲ್ಲಿಸ್ತೀವಿ. ಇನ್ನೊಂದು ಅಂಶ ಗಮನಿಸ್ಬೇಕೇನು ಅಂದರೆ, ಸಾಮಾನ್ಯವಾಗಿ ಈ ಛಾಪು ತಾಳಗಳು ಬಂದಾಗ ಅಥವಾ ರೂಪಕ ತಾಳಗಳು ಬಂದಾಗ ಆವರ್ತಗಳು ಸಮದಲ್ಲಿರಬೇಕು. ಆದಿತಾಳ ಆದರೂ ಕೂಡ ಎರಡಾವರ್ತ ಇರುತ್ತೆ, ಒಂದಾವರ್ತ ಇರುತ್ತೆ, ಮೂರಾವರ್ತ ಇರೋದು ಸ್ವಲ್ಪ ಕಮ್ಮಿ, ಇರೋದೇ ಇಲ್ಲ ಅಂತಲ್ಲ ಕಮ್ಮಿ ಇರುತ್ತೆ. ಹಾಗೆ ತಗೊಂಡಾಗ ಆವರ್ತವನ್ನು ಸಮ ಮಾಡೋಕ್ಕೋಸ್ಕರ ಆ ಮಾ ಅಂತ ನಿಲ್ಲಿಸೋದನ್ನು ಒಂದು ಆವರ್ತ ಇಟ್ಕೊಂಡು ಆಮೇಲೆ ಈ ರಿಗಮ ಸೇರಿಸ್ಕೋತಾರೆ. ರಿಗಮ ಅಂತ ತಗೋಬೇಕು. ಒಂದು ಆವರ್ತ ಫುಲ್ ಸಾ, ಆಮೇಲೆ ಐದು ಅಕ್ಷರ ಬಿಟ್ಟ ಮೇಲೆ ರಿಗಮ. ರಿಗಮ
1: ಸಾ
0: ರಿಗ

0: ಬೇಗ ಹಾಡಬೇಕು. ಅದು ಮೊದಲನೇ ಸಂಗತಿ. ಇದೇ ಸಂಗತಿ ಜಯ ಜಯ ಅಲ್ಲಿ ತನಕ ಹಾಡ್ಕೊಂಬನ್ನಿ. ಜಯ ಜಯ
1: ಜಯ ಜಯ
0: ಯ ಬರಲ್ಲ ಅಷ್ಟೇ.

0: रघु रंग तक्कीट पमगमरिगम तक्कीट पमग तक्कीट जय जय रघु रंग ಇವತ್ತಿಗೆ ಇದನ್ನ ಅಭ್ಯಾಸ ಮಾಡ್ಕೊಂಡು ಬರ್ತೀರಾ?
1: ಆಯ್ತು ಮೇಡಮ್, ನಮಸ್ತೆ ಮೇಡಮ್.
2: ನಮಸ್ಕಾರ. ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಪದ್ಮಾ ಗುರುದತ್, ಭಾಗವಹಿಸಿದ ವಿದ್ಯಾರ್ಥಿನಿ
1: ಭವಾನಿ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ

0: ಕೇಳಿ ನೀಲಾ ಎಂ ಕೊಡ್ಲಿ ಅವರ ಗಾಯನ. ರಾಗ್ ಜೋನ್ಪುರಿ, ಖಯಾಲ್ ವಿಲಂಬಿತ್ ತೀಂತಾಲ್ ಬಾಜೆ ಜನನನ, ಧೃತ್ ತೀಂತಾಲ್ ಪಾಯಲ್ ಕಿ ಝನ್ಕಾರ್.
1: ಲಿಸನ್ ಟು ವೋಕಲ್ ರಿಸೈಟಲ್ ಬಾಯ್ ಶ್ರೀಮತಿ ನೀಲಾ ಎಂ ಕೊಡ್ಲಿ. ರಾಗ್ ಜೌನ್ಪುರಿ, ಖ್ಯಾಲ್ ವಿಲಂಬಿತ್ ತೀಂತಾಲ್ ಬಾಜೆ ಝನನನ, ಧೃತ್ ತೀಂತಾಲ್ ಪಾಯಲ್ ಕಿ ಝನಕಾರ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀಲಾ ಎಂ ಕೊಡ್ಲಿ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಅಲ್ಲಮ ಪ್ರಭು ಕಡ್ಕೋಳ್, ಹಾರ್ಮೋನಿಯಂ ಅಶ್ವಿನ್ ವಲಾವಲ್ಕರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬಿಹಾಗಡ ಖಯಾಲ್ ವಿಲಂಬಿತ್ ತೀಂತಾಲ್ ಬೈರನ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. ಶೀ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಅಲ್ಲಮ ಪ್ರಭು ಕಡ್ಕೋಳ್ ಅಂಡ್ ಹಾರ್ಮೋನಿಯಂ ಬೈ ಅಶ್ವಿನ್ ವಲಾವಲ್ಕರ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬಿಹಾಗಡ ಖ್ಯಾಲ್ ವಿಲಂಬಿತ್ ತೀನ್ ತಾಲ್ ಬೈರನ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀಲಾ ಎಂ ಕೊಡ್ಲಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಅಲ್ಲಮ ಪ್ರಭು ಕಡ್ಕೋಳ್, ಹಾರ್ಮೋನಿಯಂ ಅಶ್ವಿನ್ ವಲಾವಲ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಅಲ್ಲಮ ಪ್ರಭು ಕಡ್ಕೋಳ್ ಅಂಡ್ ಹಾರ್ಮೋನಿಯಂ ಬೈ ಅಶ್ವಿನ್ ವಲಾವಲ್ಕರ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಸಿ ರಾಜಶೇಖರ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ. ವಿಶೇಷ ಡೋಲು ಸಹಕಾರ ಆರ್ ರಾಜ್ಕುಮಾರ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸಿದ್ದಿವಿನಾಯಕಂ. ಮುತ್ತುಸ್ವಾಮಿ ದೀಕ್ಷಿತರ ರಚನೆ, ಷಣ್ಮುಖ ಪ್ರಿಯರಾಗ ರೂಪಕ ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಕ್ ಯು ನಾದಸ್ವರ ರಿಸೈಟಲ್ ಬೈ ಸಿ ರಾಜಶೇಖರ್ ಅಂಡ್ ಪಾರ್ಟಿ. ಸ್ಪೆಷಲ್ ಡೋಲು ಸಪೋರ್ಟ್ ಈಸ್ ಗಿವನ್ ಬೈ ಆರ್ ರಾಜಕುಮಾರ್.

ಇನ್ನೀಗ ಅಚ್ಯುತದಾಸರು ಬರೆದಿರುವ ಸದಾನಂದ ತಾಂಡವಂ ಬಹುದಾರಿ ರಾಗ ಆದಿತಾಳದಲ್ಲಿದೆ. ನೌ ಅ ಕಂಪೋಸಿಷನ್ ಆಫ್ ಅಚ್ಯುತದಾಸ ಸದಾನಂದ ತಾಂಡವಂ ಸೆಟ್ ಬಹುದಾರಿ ರಾಗ ಆದಿತಾಳ.

ಮಾರ ವೈರಿರಮಣಿ ನಾಸಿಕ ಭೂಷಣಿ ರಾಗ ತ್ರಿಷ್ಟ ನಡೆ ಆದಿತಾಳದಲ್ಲಿ ನಿಬದ್ಧವಾಗಿದೆ ತ್ಯಾಗರಾಜರ ರಚನೆ ಮಾರ ವೈರಿರಮಣಿ ಸೆಟ್ಟು ನಾಸಿಕ ಭೂಷಣಿ ರಾಗ ತ್ರಿಷ್ಟ ನಡೆ ಆದಿತಾಳ ರಿಟನ್ ಬೈ ತ್ಯಾಗರಾಜ.

ಸಿ ರಾಜಶೇಖರ್ ಮತ್ತು ಸಂಗಡಿಗರಿಂದ ನಾದಸುರ ವಾದನ ಆಲಿಸುತ್ತಿದ್ದೀರಿ. ವಿಶೇಷ ಡೋಲು ಸಹಕಾರ ಆರ್ ರಾಜಕುಮಾರ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಪಾಪನಾಶಂ ಶಿವನ್ ಅವರ ರಚನೆ ಗೌರಿ ಮನೋಹರ. ಗೌರಿ ಮನೋಹರಿ ರಾಗ ಆದಿತಾಳದಲ್ಲಿದೆ. Dear listeners, you are listening to Nadasura Recital by C. Rajashekar and Party. Special dolu support is given by R. Rajakumar. Continuing the program, now let us listen to a composition of Papanasham Shivan set to Gauri Manohari Raga Aditala, Gauri Manohara.

ಪಿಬರಿ ರಾಮರಸಂ ಸದಾಶಿವ ಬ್ರಹ್ಮೇಂದ್ರರ ರಚನೆ ಅಹಿರ್ಭೈರವಿರಾಗ ಆದಿತಾಳದಲ್ಲಿದೆ. ಪಿಬರಿ ರಾಮರಸಂ ಸೆಟ್ಟು ಅಹಿರ್ಭೈರವಿರಾಗ ಆದಿತಾಳ ರಿಟನ್ ಬೈ ಸದಾಶಿವ ಬ್ರಹ್ಮೇಂದ್ರ.

ಇದುವರೆಗೂ ಶ್ರೀ ರಾಜಶೇಖರ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸಿದರೆ ವಿಶೇಷ ಡೋಲು ಸಹಕಾರ ನೀಡಿದವರು ಆರ್ ರಾಜಕುಮಾರ್ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ನಾದಸ್ವರ ರಿಸೈಟಲ್ ಬೈ ಸಿ ರಾಜಶೇಖರ್ ಅಂಡ್ ಪಾರ್ಟಿ ಸ್ಪೆಷಲ್ ಡೋಲು ಸಪೋರ್ಟ್ ವಾಸ್ ಗಿವನ್ ಬೈ ಆರ್ ರಾಜಕುಮಾರ್ ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು ಎನಿ ಟೈಮ್ ಎಂಡ್ ಇನ್ ಮ್ಯೂಸಿಕ್

0: ಹಾಡ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನ ಕೇಳುವಿರಿ. ರಾಗ್ ಕೌಶಿಕ್ ರಂಜಿನಿ. ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಮಾಯಿ ಪಿಯಾ. ಧೃತ್ ತೀನ್ ತಾಲ್ ಅರ್ಖಾ ಋತು.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಮಾಲಿನಿ ರಾಜುರ್ಕರ್. ರಾಗ್ ಕೌಶಿಕ್ ರಂಜಿನಿ. ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಮಾಯಿ ಪಿಯಾ. ಧೃತ್ ತೀನ್ ತಾಲ್ ಬರ್ಖಾ ಋತು.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಮಂಬುಲಾಲ್ ಸಂಗಾವ್ಕರ್, ಹಾರ್ಮೋನಿಯಂ ರಾಮ್ ಬಾವು ಬಿಜಾಪುರೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್ ಅವರಿಂದ ಸಿತಾರ್ ವಾದ, ರಾಗ್ ಹಿಜಾಜ್, ಆಲಾಬ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿಧಿ ಮಾಲಿನಿ ರಾಜೋರ್ಕರ್. She was accompanied on tabla by Shri Mamulal Sangaonkar, harmonium by Shri Ram Bhavu Bijapure. Continuing the concert, now listen sitar recital by Ustad Abdul Halim Jafar Khan. Rag Hijaz, Alap, Jod, Vilambit and Dhritgat in Teen Taal.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಅಹಲಿ ಜಾಫರ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸದಾಶಿವ್ ಪವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: You were listening to sitar recital by Ustad Abdul Halim Jafar Khan. He was accompanied on tabla by Shri Sadashiv Pawar.
2: This program is the contribution of Akashwani Dharwad.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ಎಸ್ಆರ್ ಮಾರುತಿ ಪ್ರಸಾದ್ ಅವರ ಹಾಡುಗಾರಿಕೆಯನ್ನು. ವಯಲಿನ್ ಸಹಕಾರದಲ್ಲಿದ್ದಾರೆ ಎಆರ್ ಕೃಷ್ಣಮೂರ್ತಿ, ಮೃದಂಗ ಸಹಕಾರದಲ್ಲಿ ಜಿಎಸ್ ನಾಗರಾಜ್. ಮೊದಲಿಗೆ ರಾಮ ನಿನ್ನೆ ನಮ್ಮಿನಾನು, ತ್ಯಾಗರಾಜರ ರಚನೆ, ಹುಸೇನಿರಾಗ ಆದಿತಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program, we bring you vocal rendition by S.R. Maruti Prasad. He is accompanied on the violin by A.R. Krishnamurthy, on the mridangam, G.S. Nagaraj. To begin with, Rama Ninne Namminanu, written by Tyagaraja, set to Hussainiraga Adithala.

ಎಂಥ ಚೆಲುವಗೆ ಮಗಳನ್ನು ಕೊಟ್ಟನು. ಪುರಂದರದಾಸರ ದೇವರ್ನಾಮ ಅಭೇರಿರಾಗ ಆದಿತಾಳದಲ್ಲಿದೆ. ಎಂಥ ಚೆಲುವಗೆ ಮಗಳನ್ನು ಕೊಟ್ಟನು, ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ, ಸೆಟ್ ಟು ಅಭೇರಿರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಆರ್ ಮಾರುತಿ ಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಸಹಕಾರದಲ್ಲಿ ಜಿಎಸ್ ನಾಗರಾಜ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಈಗ ಮರಿವೇರೆ ದಿಕ್ಕೆವ್ವರು, ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ಈ ಕೃತಿ ಲತಾಂಗಿರಾಗ ಖಂಡ ಚಾಪುತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಎಸ್ಆರ್ ಮಾರುತಿ ಪ್ರಸಾದ್. Accompanies are on the violin A.R. Krishnamurthy, on the mridangam G.S. Nagaraj. Now, continuing the program, let us listen to a composition of Patnam Subramanya Iyer set to Latangiraga Khanda Chaputala, Marivere Dikkevaru.

ಇನ್ನೀಗ ಜಯದೇವ ಅವರು ಬರೆದಿರುವ ವಹತಿ ಮಲಯ ಸಮೀರೆ ಅಹಿರ್ಭೈರವಿರಾಗ ರೂಪಕತಾಳದಲ್ಲಿದೆ. ಎಸ್ ಆರ್ ಮಾರುತಿ ಪ್ರಸಾದ್ ಕನ್ಕ್ಲೂಡ್ಸ್ ಇಸ್ ವೋಕಲ್ ರೆಂಡಿಷನ್ ವಿತ್ ಕಂಪೋಸಿಷನ್ ಆಫ್ ಜಯದೇವ ಸೆಟ್ ಟು ಅಹಿರ್ಭೈರವಿರಾಗ ರೂಪಕತಾಳ ವಹತಿ ಮಲಯ ಸಮೀರೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಎಸ್ಆರ್ ಮಾರುತಿ ಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ಎಆರ್ ಕೃಷ್ಣಮೂರ್ತಿ, ಮೃದಂಗ ಸಹಕಾರ ನೀಡಿದವರು ಜಿಎಸ್ ನಾಗರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you were listening to vocal rendition by S.R. Maruti Prasad. He was accompanied on the violin by A.R. Krishnamurthy, on the mridangam G.S. Nagraj. This program is a contribution of Akashvani Bengaluru, Anytime Indian Music.